ಆಲಾಪನಂ ಡಾಕ್ಟರ್ ಜಿ ಜೋಲ್ಸ್ನ. ಕಾಳಿದಾಸ ಮಾಧುರಿ ರಘುವಂಶತಿಲೂಡೆ. ആസ്വാദനം ഡോക്ടർ കെ ജി പൗലോസ്.